ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ ಗಾಂತ ಗಿಡದ